ಜನನ ಜನನ ಜನನ ಬಾಜೆ ಜನನ ಜನನ ಜನನ ಜನನ ಬಾಜೆ ಜನನ ಜನನ ಜನನ ಜನನ ಬಾಜೆ ಜನನ ಜನನ ಜನನ